ಆಕಾಶವಾಣಿ ಆದಿಲಾಬಾದ್ 1.2 ಎಫ್ಎಂ ಮನಸ್ಸು ನಿಂಡಾ ಜಾನಪದ ಗೀತಾಲು. ತಲಮಡುಕು ಚೆಂದಿನ ಗೊಂಟಿಮುಕ್ಕುಲ ಗೋಪಿ ಬೃಂದಂ ಪಾಡಿನ ಶ್ರೀ ಪೋತುಲೂರಿ ವೀರಬ್ರಹ್ಮೇಂದ್ರ ಸ್ವಾಮಿ ಭಜನಲು ಇಂದಾಂ.